ಅವರು ಡುಯ್ ಡುಯ್ ಡುಯ್ ಡುಯ್ ಡಮಾಂಡುಳುವ ಡಮಾಂಡುಳುವ ಅವ್ರಿ ಈ ಡಮಾಂಡುಳುವ ಸಬಕ್ಕೆ ಡಮ್ಮಾ ಡೋಲ್ ಕರದೇಸೆ ಭಯ್ಯ ತೋ ಹಮ್ ಚಲತೆ ಹೈ ಅಪನಾ ಪ್ರೋಗ್ರಾಮ್ ಕೋ ಲೇಕರ್ ಔರ್ ಆಗಿ ಹಮಾರಿ ಜನತಾ ಹಮಾರಿ ಪ್ಯಾರಿ ಪ್ಯಾರಿ